ಕೋಕ ಸಾಂಜತಾಕು ರಾಜೋದು ಪಾಂಡಿಸಲ ನಾಕು ಕೋಕ ಸಾಂಜತಾಕು ಕೋಚಿನಿ ಸಾಯಿ ತೋಲು.